ರಾಮ ಗೋಪಾಲ ಮದನ ಗೋಪಾಲ ವಿಠಲ ಜಯ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡ